0: ಅನ್ನೋಣ್ರ ಬರ್ಬಾದೆ ಐನೋಣ್ರ ನನ್ನ ಬೀಕುತ್ತವ
1: ಸುಮ್ಮನಿಗೆ ಆಯಾದೆ
0: ಹೊಲ್ದಾರೋಲೆ ನೋಣ್ರ ನೀ ಕನ್ನ ಮಂಡೋಣ್ರ.

0: ತೇರ್ರ ಪ್ಲೇಸ್. ಇನ್ ಮಾರಿ ಎಲ್ಲ ಕೊಟ್ಟಿ ಪೆಂಚ್ ಜರ ದೋಸ್.
1: Hey, don't stop dancing. Punagalu loading.